ಅಮ್ಮನ ಶುಕ್ರಿಯಾ. ಚಾಚಾಚಿ ಬದಾಗ ಟೈಮ್ ಬದಾಗ ಸಾಧು ಬಾದ್ ನಿಟ್ಟಿ ಉನ್ ಕಡೆ FM 94 ದೆಲ್ಬಾರ್ ರೇಡಿಯೋ ಸಾವೆ ನೋ ದ ಟೂಲ್ ಮಿನವಾನು ಶುಕ್ರಿಯಾ.